0: ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೇ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಸ್ ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನಂ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
1: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है. इस ग्रीन टेक्नोलॉजी पार्टनरशिप से हम आइसलैंड की जियोथर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज भारत के स्केल के साथ जोड़कर पूरे विश्व के लिए ಏಕ್ ಬೆಹತರ್ ಭವಿಷ್ಯ ಸುನಿಶ್ಚಿತ ಕರೆಂಗೆ.
0: ಪ್ರಧಾನಮಂತ್ರಿಣಾ ಮೋದಿನಾ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
1: 10 वर्षों में हमारा बायलेटरल ट्रेड लगभग 4 गुना बढ़ा है. नॉर्डिक देशों के इन्वेस्टमेंट फंड भी भारत की रैपिड ग्रोथ में अहम साझेदार बन रहे हैं. पिछले एक दशक नॉर्डिक देशों से भारत में निवेश में लगभग 200% की बढ़ोतरी हुई है. तेजी से बढ़ते ट्रेड एंड इन्वेस्टमेंट ने भारत की ग्रोथ स्टोरी में तो योगदान दिया ही है, साथ ही नॉर्डिक देशों की अर्थव्यवस्थाओं में भी बहुत सकारात्मक भूमिका निभाई है और हजारों नए जॉब्स क्रिएट किए हैं.
0: ಪ್ರಧಾನಮಂತ್ರಿ ಪುಷ್ಟಿಂ ಕೃತವಾನ್ ಯತ್ ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ಸಂಬಂಧಾಃ ವ್ಯಾಪಾರ ಆರ್ಥಿಕ ಸಹಯೋಗೇನ ಅಥ ಭಾರತ ಯುರೋಪಿಯ ಸಂಘಸ್ಯ ಮುಕ್ತ ವ್ಯಾಪಾರ ಸಂಧಿಭಿಸ್ ಸಹ ಸದ್ಯ ಏವ ಸಂಪನ್ನ ವ್ಯಾಪಾರ ಸಂಧಿಭಿಃ ನೂತನ ಸ್ವರ್ಣಯುಗೆ ಪ್ರವಿಷ್ಟಾಃ ಸಂತಿ. ಅಸ್ಮಿನ್ ಅವಸರೆ ವದಂತಃ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯಾದಿ ದೇಶಾನಾಂ ಪ್ರಧಾನಮಂತ್ರಿಣಃ ಲೋಕತಂತ್ರಸ್ಯ ಮೂಲ್ಯಾನಾಂ ನಿಯಮಾಧಾರಿತ ವೈಶ್ವಿಕ ವ್ಯವಸ್ಥಾಯಾಃ ಅದ್ಯತನ ಪರಿವರ್ತಮಾನ ವಿಶ್ವಸ್ಯ ಬಹುಪಕ್ಷೀಯ ಸಂಸ್ಥಾಸು ತತ್ಕಾಲೀನ ಪರಿಷ್ಕಾರಸ್ಯ ಚ ಪ್ರತಿಬದ್ಧತಾಂ ಪುನರುಕ್ತವಂತಃ. ಪ್ರಧಾನಮಂತ್ರಿ ಮೋದಿ ಪಂಚರಾಷ್ಟ್ರಯಾತ್ರಾಯಾಃ ಪಂಚಮೇ ಅಂತಿಮೇ ಚ ಚರಣೆ ಇಟಲೀ ದೇಶಸ್ಯ ರಾಜಧಾನೀಂ ರೋಮ್ ನಗರಂ ಆಗತವಾನ್. ಭಾರತಸ್ಯ ಸಮೃದ್ಧ ಕಲಾ ಪರಂಪರಾಯಾಃ ಉತ್ಸವೇ ಭವ್ಯ ಸಾಂಸ್ಕೃತಿಕ ಸಂಧ್ಯಾಯಾಃ ಕಾರ್ಯಕ್ರಮೇ ಸಂಪೂರ್ಣ ಯುರೋಪ್ತಃ ಭಾರತೀಯ ಶಾಸ್ತ್ರೀಯ ಸಂಗೀತಕಾರಃ ನರ್ತಕಃ ಚ ಭಾಗಂ ಗೃಹೀತ್ವಾ ಪ್ರಧಾನಮಂತ್ರಿಣಃ ಮೋದಿನಃ ಸ್ವಾಗತ ಸತ್ಕಾರಸ್ಯ ಸಾಕ್ಷಿಣಃ ಅಭವನ್. ಲೋಕಸಭಾಯಾಃ ಅಧ್ಯಕ್ಷ ಓಂ ಬಿರ್ಲಾ ನಿಗಮ ವಿಧಿ ಸಂಶೋಧನಾ ವಿಧೇಯಕ 26/26 ಇತ್ಯಸ್ಯ ಕೃತೆ ಸಂಯುಕ್ತ ಸಮಿತಿಂ ಘಟಿತವಾನ್. ಲೋಕಸಭಾ ಸಂಸದ ಸುಧೀರ್ ಗುಪ್ತಾ ಸಮಿತೇಃ ಅಧ್ಯಕ್ಷರೂಪೇಣ ನಿಯುಕ್ತಃ ವರ್ತತೆ. ಸಮಿತೌ ಲೋಕಸಭಾಯಾಃ 21 ಸದಸ್ಯಾಃ ವಿನೋದ ಶ್ರೀಧರ್ ತಾವ್ಡೆ, ಸುಜೀತ್ ಕುಮಾರಃ, ಉಜ್ವಲ್ ನಿಕಾಮ್ ಇತ್ಯೇತೈಃ ಸಹ ರಾಜ್ಯಸಭಾಯಾಃ 9 ಸದಸ್ಯಾಃ ಕಮಲಜಿತ್ ಸೆಹರಾವತ್, ಬೈಜಯಂತ್ ಪಾಂಡಾ, ಡಾಕ್ಟರ್ ನಿಶಿಕಾಂತ್ ದುಬೆ ಇತ್ಯೇತೈಃ ಸಹ ನಿಮ್ನ ಸದನಸ್ಯ ಸದಸ್ಯಾಃ ಚ ಸಂತಿ. ಭಾರತೀಯ ರೈಲ್ವೆ ವಿದ್ಯುತೀಕರಣಸ್ಯ ದಿಶಿ ಮಹತ್ವಪೂರ್ಣ ಕಾರ್ಯಂ ಕುರುವನ್. 99.6% ವಿದ್ಯುತ್ ಸಂಪರ್ಕಂ ಪ್ರಾಪ್ನೋತಿ ಯದ್ಧಿ 73.8% ಕಿಲೋಮೀಟರ್ ತಃ ಅಧಿಕಂ ಯಾವತ್ ಪ್ರಾಪ್ತಂ ಅಸ್ತಿ. ಅಸ್ಮಿನ್ ವರ್ಷೆ ಮಾರ್ಚ್ ಮಾಸ ಪರ್ಯಂತಂ ಭಾರತೇನ ವ್ಯಾವಹಾರಿಕ ರೂಪೇಣ ಸ್ವಸ್ಯ ಬ್ರಾಡ್ಗೇಜ್ ಜಾಲಸ್ಯ ಪೂರ್ಣ ವಿದ್ಯುತ್ಕರಣಂ ಪ್ರಾಪ್ಯ ಯುರೋಪಿಯ ಸಂಘಸ್ಯ, ಯುನೈಟೆಡ್ ಕಿಂಗ್ಸ್, ಅಮೆರಿಕಾ ಸಂಯುಕ್ತ ರಾಜ್ಯಸ್ಯ ಚ ಪ್ರಮುಖ ರೈಲ್ ವ್ಯವಸ್ಥಾಭ್ಯ ಅಗ್ರೆ ಸ್ಥಿತಂ ವರ್ತತೆ. ಮಣಿಪುರಸ್ಯ ಅಪರ ಪ್ರಮುಖ ವಸ್ತ್ರ ವಾಣಿಜ್ಯ ಉದ್ಯೋಗ ಸಚಿವಃ ಅನುರಾಗ್ ವಾಜಪೇಯಿ ಇತ್ಯನೇನ ಉಕ್ತಂ ಯತ್ ರಾಜ್ಯ ಸರ್ವಕಾರಃ ರಾಜ್ಯಸ್ಯ ಸಮೃದ್ಧಾನಿ ವಸ್ತ್ರ ಹಸ್ತಕರಗಃ ಪರಂಪರಾಣಿ ಪ್ರವರ್ತಯಿತುಂ ಅಂತಾರಾಷ್ಟ್ರೀಯ ವಿಪಣಿಷು ನಿರ್ಯಾತಂ ಕರ್ತುಂ ಚ ಕಾರ್ಯಂ ಕುರುವನ್ ಅಸ್ತಿ. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ 7:30 ಕೋಲ್ಕತ್ತಾ ನೈಟ್ ರೈಡರ್ಸ್ ದಲಂ ಕೋಲ್ಕತ್ತಾ ನಗರೆ ಮುಂಬೈ ಇಂಡಿಯನ್ಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.
2: ಆಕಾಶವಾಣಿ ರೌರ್ಕೆಲಾ ସମୟ ବର୍ତ୍ତମାନ ଷ୍ଟୁଡିଓ ଘଡ଼ିରେ ସକାଳ 7:00। ତେବେ ଆସନ୍ତୁ ଶ୍ରୋତାବନ୍ଧୁ ଶୁଣିନେବା ଆଜିର ଅଧିବେଶନରେ ପ୍ରଚାର ହେବାକୁ ଥିବା କାର୍ଯ୍ୟକ୍ରମର ସଂକ୍ଷିପ୍ତ ସୂଚନା। ସକାଳ 7:25 ପ୍ରଚାର କରିବୁ କାର୍ଯ୍ୟକ୍ରମ ସ୍ୱଚ୍ଛ ପରିବେଶ ସୁସ୍ଥ ଜୀବନ। ଆଜିର ବିଷୟ ରହିଛି ଅନ୍ତର୍ଜାତୀୟ ଜୈବ ବିବିଧତା ଦିବସ। ଏନେଇ ଆଲୋଚନା କରିଛନ୍ତି ସମ୍ବାଦ ସବ୍ ଏଡିଟର ଅଶୋକ କୁମାର ପାତ୍ର। କାର୍ଯ୍ୟକ୍ରମଟିକୁ ପ୍ରଯୋଜନା କରିଛନ୍ତି ବସନ୍ତ କୁମାର ସ୍ୱାଇଁ। ସକାଳ 8:30 ପ୍ରଚାର କରିବୁ ସୁଗମ ସଙ୍ଗୀତ କାର୍ଯ୍ୟକ୍ରମ। ଆଜିର କଣ୍ଠଶିଳ୍ପୀ ପ୍ରୀତିନନ୍ଦା ରାଉତରାୟ, ଲକ୍ଷ୍ମୀକାନ୍ତ ପାଲିତ ଏବଂ ଲିପିକା ମହାନ୍ତି। ପରେ ପରେ 8:45 ରହିଛି ବଣ ପାହାଡ଼ର ଗୀତ କାର୍ଯ୍ୟକ୍ରମ। କ୍ରମରେ ଶୁଣିବା କିଷାନ ଗୀତ, ପରିବେଷଣ କରିଛନ୍ତି ଗୋବର୍ଦ୍ଧନ ହାହା ଏବଂ ସାଥୀ। ସକାଳ 10:00 ଶୁଣିବା ହିନ୍ଦୀ କଥାଚିତ୍ର ଗୀତ କାର୍ଯ୍ୟକ୍ରମ ସିନେ ସଙ୍ଗୀତ। ଦିନ 12:00 ଶୁଣିବା ପ୍ରାୟୋଜିତ କାର୍ଯ୍ୟକ୍ରମ NCERT ଉମଙ୍ଗ। କ୍ରମରେ ଶୁଣିବା 1288 ଭାଗ। ଏହାଛଡ଼ା ଦିନ 12:30 ଅପରାହ୍ନ 5:00 ଯାଏ ଶୁଣିବା ବିବିଧ ଭାରତୀ କାର୍ଯ୍ୟକ୍ରମ। ଶ୍ରୋତାବନ୍ଧୁ, ଏ ଥିଲା ଆଜିର ଅଧିବେଶନରେ ପ୍ରଚାର ହେବାକୁ ଥିବା କାର୍ଯ୍ୟକ୍ରମର ସଂକ୍ଷିପ୍ତ ସୂଚନା। ଆକାଶବାଣୀ ରାଉରକେଲା। ସମୟ ବର୍ତ୍ତମାନ ଷ୍ଟୁଡିଓ ଘଡ଼ିରେ ସକାଳ 7:02। ପରବର୍ତ୍ତୀ କାର୍ଯ୍ୟକ୍ରମ 7:05 ଆଞ୍ଚଳିକ ସମ୍ବାଦ ଏବଂ 7:15 ଓଡ଼ିଆରେ ସମ୍ବାଦ ଶୁଣିବା ଆକାଶବାଣୀ କଟକ କେନ୍ଦ୍ରରୁ।